0: Dunu Mavata.
1: Brought to you by
2: Akunulake Namahubavan Rakapuram Rasaganayana Aulesam Rasakarakana Mather Freela Noodles Taste Ke Trustaka.
3: ಹೃದರೋಗ, ಸ್ನಾಯುರೋಗ, ಆರ್ಥರೈಟಿಸ್ ಸತಲು ಒಬ್ಬಟ ತಿಬಿನ ಓ ನೇಮ ರೋಗಯಕ್ ನಿಟ್ಟಾವಟ ಸುವ ಕರಗಂದ ಸಿವನಗಲ ಕಮಲ್ ಬಂದುಲ ವೇದ ಪಹತಾ ಹಮುವನ್ನ 0773 273 540.
4: ಸಿಲೋನ್ ಗ್ರೀನ್ ಲೈಫ್ ಪ್ಲಾಂಟೇಶನ್ ವತಿನ್ ಅನಾಗತಿಯಟ ಅಗನಾ ಆಯೋಜನೆಯಕ್ ದನ್ಮಮತನ್ನ 0111 437 1250.

ನನ್ನಾದರೆ ನಗರವಲದಿ ಅಪಾತ್ರ ಮಂಗ್ವಿಯ ಹಾಗೆಯ ಅತ್ರ ಮಂಗು ಕವಿ ಹಮುವಿಯ ಹಾಗೆಯ ಏಟ ಜೀವಿತೆಯದ ಪ್ರೇಮೆಯದೆಯ ನಾಮ ತಬನು ಲಭೇ.